ಕತ್ರಕ ಜಟ ತಕ್ಕ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜಟ ಜ